0: ಓಂ ಶ್ರೀ ಸಾಯಿರಾಮ್. ಬಿಫೋರ್ ವಿ ಕಂಟಿನ್ಯೂ ವಿತ್ ದಿ ಅರುಣ ಪ್ರಶ್ನಂ, ಲೆಟ್ ಅಸ್ ಜಸ್ಟ್ ರಿವೈಸ್ ವಾಟ್ ವಿ ಹ್ಯಾಡ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದಿ ಅನುವಾಕ 97th ಅನುವಾಕ. ವಿ ಸ್ಟಾರ್ಟ್ ಫ್ರಮ್ ಆಪೋಹ ಯಗ್ ಬೃಹತೀರ್ ಗರ್ಭಮಾಯನ್. ಸೊ ವಿಲ್ ಸ್ಟಾರ್ಟ್ ಫ್ರಮ್ ದೇ, ರಿಪೀಟಿಂಗ್ ಈಚ್ ಸೆಂಟೆನ್ಸ್ ಟ್ವೈಸ್. ಸೊ ವಿಲ್ ಚಾಂಟ್ ಟುಗೆದರ್. ಒನ್ಸ್ ವಿ ಕಂಪ್ಲೀಟ್ ದಟ್, ದೆನ್ ವಿಲ್ ಕಂಟಿನ್ಯೂ ವಿತ್ ದಿ ಸೇಮ್ ಮಂತ್ರ ಲೇಟರ್. ವಿ ಶಲ್ ಸ್ಟಾರ್ಟ್ ವಿತ್ ದಿ 97th ಅನುವಾಕ.
1: ಓಂ ಆಪೋಹ